0: ናይሳይ ኣይልቢ ለለንደን ኣባይ መንተረንሰረን ፐርሚሽንስ ናይሳይ ኣባን ጃየገን ጃዶን ገለምቤስ ናይሳይ ኦንቢን እቲናይ ጋምለ ኣይን ጃዶን ገለብለ ኣምቢን ኣገለምለቶ ጋምለ ጋምቤስ ናይሳይ እትና ሰንጋምለ ቤነን ኣጂካለ ፕሰጀንጂ ሰናር ኣብስ ጀቴት ኢንጂነሪንግ ያንቴን ከለ ቦጋኛ ሱግን እቲን ጋመን ጋምለ ሱግን ርጅርቤ ቢግደ መነን ኮዲ ኮታ ጎሮ ለንጅደን ኣጂ እትጂ ደለንጅደን ኣለን ኦከይ ከልከል እንትናሰን ኣይን ጃባ ጃየገን ጃገለምቤስ ናይሳይ ዶ ኦለ ሱግን እቲና
1: ለ ዳይቴ ሰብ ኣምቢን ደኮ ጋማ
0: ኣለ ደኮ
1: ኣው ቦኛን ኣመን ኣጋንተ ምብረ ኝምቡኛን ኣበብ ኖብሊንግታም
0: ኣያ
1: በሲጃን ነም ኣለንድ ዋንጎ ዮንጎ መርን ኮትቤጂ ያንጋም ጀርን ዳይቴ ሰብ ደኩን ቢነትደ
0: ኣንድ ኮቤስራይ ሳይደምና ኢትና ሰንጋምለንደን ኣለ ኣጋንተ ክሩኩረ ኛንግለ ቤስርን ኣለ ቫለንሽርን ጆተኖ ፓንግለ ክሩኩረ ያንጋምለ ሴቫላጂ ጆተርላጂ ኩኒ ኣዳይቶ ኖኪ ኣለ ኤንጂ ኦንላይን ጂጅነን ኦኪ ኣለ ኤንጂነን ደ ቦዲና ሱዳላይ ማረንላይ ነሚ ኣለ ኩዶንላይ ኣለ ኩረምብሪ ኣለ ጂጅነን ኦንላይን ጂ ኦንላይን ጀብሰለ ಅಲ್ಲೆನ್ ಬಂಗಸಗಾಮ್ಲೆ ಜೊತನ ಅಮೆ ಬೇಸನಾಯ್ಸೈ ಗಾಮ್ಲಬೇಂದೆ ಸೇವಾ ಯಂಗಾಮ್ಲ ಮೆಲ್ಬಿಂದೆನ್ ಯಂಗಮ ಮ್ಯಂಗ್ನಾಲಬೇಂದೆನ್ ಯಂಗಾಮ್ಲೆ ಯಂಗ್ಲಬೇಂದೆ ಸಜನಾಟೋಂ ಬಂಗಸತಂಗೋರ ಇರ್ತೆ ಕುನಾಸನ ತೆಂಗ್ ಚಿಂತಾ ಬೇಸನಾಯ್ಸೈ ಒಗಂಡಿ ಬೇಸನಾಯ್ಸೈ ಅಲ್ಲೆನ್ ನಮಿ ಆಪ್ಸಜಿ ತೆಂಡೋ ತೆಂಗ್ ಕಲ್ಕಲ್ ಜಿ ಅಲ್ಲೆ ಅಂಗಂತಿ ಅಂಗಿನ ತೆಂಡೋ ಆಪ್ಸಜನ್ ಕ್ರೋಪೋದೆನ್ ಡೆಲಿಸರಿಂಗ್ ದೆನ್ ಅಲ್ಲೆನ್ ಅಸನ್ನಾಂ ಜಿ ನಂಗ್ ಸರಂ ಯಂಗ್ಬಿನ್ ಅಸನ್ ಉದೇನಂ ಅಲ್ಲೆನ್ ಸ್ಕೂಲ್ ನ ಪೈಲಬೇಂದೆನ್ ಸಿಕಿತೊ ದೆತಿ ಕನಲಮ ಯಂಗ್ ತಜಿ ವಿರುಡಿನ್ ತೆಂತೆ ಅಗ್ರಲಮ ಯಂಗ್ ತಜಿ ಬೇಟೋ ಅಲ್ಲೆನ್ ಸೋನಸರಿ ಸಿಂಗ ಸರಿ ಸಂಸ್ಕಾರ ಬಲ್ವಾ ಜಿನಿಸ ಅಂಜಂಗ್ ಬಿ ಅಬು ಜೈಬಿ ಸೆಲಾಸನ್ ಅಲ್ಲ ಸಂಸ್ಕಾರ ಜಿನಿಸ ಅಥಿಜ್ ಬಿನ್ ಅಸನ್ ಸುಮ್ ಸತ್ತ ಅಂಕು ನಾತಿ ಸ್ಕೂಲ್ ಅಜಿ ಬಿನ್ ಜಗರಲಮ ಸತ್ತ ಅಂಗ್ ತಜಿ ಅಂತೇನೆ ಅಸನ್ ಸಂಸ್ಕಾರ ಗಾಮ್ಲ ಬೇಂದೆ ವಾಯ್ ಯಂಗ ನಿತಿನ್ ಗಾಮ್ ತಮ್ಮ ಮನೆ ರೆಸ್ಪೆಕ್ಟ್ ತಿಜ್ ಬೇಂದೆ ಐತಿ ಯಂಗ್ ಗಾಮ್ಲ ತಮ್ಮ ಏನ್ ಬೇಂದೆ ಐತಿ ವಾಯ್ ಯಂಗ್ ಗಾಮ್ಲ ಒಲಂಗ್ ಬೇಂದೆ ಐತಿ ಯಂಗ್ ಯಂಗ್ ಗಾಮ್ಲ ಒಲಂಗ್ ಬೇಂದೆ ಐತಿ ಅವು ಬಯಲ್ ಮರಂಜಿ ಕಿ ಬೆಗಡ ಮರ ಇಲ್ಲಿ ಬೇಂದೆ ಯಂಗ್ ಗಾಮ್ಲ ಎಂತಂ ಇತಿ ಕನಾತಿ ಜೋಜುಂ ಕನಾತಿ ವಾಮಂ ಕನಾತಿ ಅವಂಗ್ ಕನಾತಿ ಯಾಯಿ ನಾ ಕಾಕು ಗಾಮಂ ಗಾಮ್ಲ ಆಯ್ ಜನಂಗ್ ಅಲ್ಲೇ ಸುಮ್ಮ ಸರಿ ಅಮ್ಮ ಬಾಬಾ ಅಮ್ಮ ಬೇಸನಾಯ್ ಸಾಯ್ ದೇಖು ಆಯ್ ಕುನಾತೆ ಅಂಜಂಗ್ ಬೇಸನಾಯ್ ಸಾಯ್
1: ಅಲ್ಲೆ ಆಜ್ಞಾ ಅಗಾಂತ ಮೇರೆ ರಾಲೋಗಿ ತೋ ಟೆಕ್ನಿಕಲ್ ಜೋಗೋ ಇರೈ ಅಲ್ಲೆ ಪಸಿನ್ ಜ ಅಂಜಂಗ್ ನಾಲ ಬಿನ್ಯಂಗ್ ಟೆಕ್ನಿಕಲ್ ಲೈನ್ ಅಂಜಂಗ್ ನಾ ಬಿನ್ ದೆತಿದೆ ಹಾ ಸರಿ ಅಗಾಂತ ಮೇರೆ ಅನ್ನಂ ತೋ ಅಮ್ಮ ಅಜೋಗೋ ಯಂಗ್ ಅಂಜಂಗ್ ಬಿನ್ದೆ ಸತ ಸ್ಕೂಲ್ ಅನ್ ಸತ ಜಾಯಿನ್ ದೆಜೆ ಬಡೆ ನ್ಯಂಗ್ಲಿಂಜ ನ್ಯಂಗ್ಲಿಂಜ ಸರಿ ಅಸೈ ಸುಳಾಲಿ ಬಾರಂ ಬೈನ್ ದೆಜೆ ನಮಾತೆ ಅಗಾಂತ ಮೇರೆ ಅಂಜಂಗ್ ನಾ ಬಿನ್ ದೆತಿ ಗಾಲ್ ಬಿನ್ದೆ ಅಸೈ ಬನ್ಸಾ ಸ್ಕೂಲ್ ಅಂಜಂಗ್ ನಾ ಬಿನ್ ದೆತಿದೆ
0: ಅಂಜಂಗ್ ನಾ ಬಿನ್ ದೆತಿ ಆ
1: ಅಲ್ಲಿ ಯಂಗಂತಿ ಆಗಂತಿ ನಮ್ ಟೆಕ್ನಿಕಲ್ ಜೋಗುನಾಸನ್ ಅಲ್ಲಿ ಯಂಗಂತಿ ಬಸಾಲ ಅಂಜಂಗ್ ನಾ ಬಿಂದ ಐತಿ ದೈತ ಹಿಸಾಬ್ ಬೀಜ್ ಬಿಂದ ಐತಿ ಸೇ ಬಿರ್ನ ಸೇ ಅಬ್ಡಿಂಗ್ ಆಯ್ಬು
0: ಅಜ್ಞಾ ನಮಿ ಅಲ್ಲೇನ್ ಸೈಡ್ ಲೆಂಜಿ ಅತೆನ್ ತಿದ ಜೋಗನ್ ಅಡಿಂಗ್ ಅಂತಿ ಗನಲಂ ಜೋಗನ್ ಇರ್ತಾಯಿ ಕೋತಿಂಗ್ ಲಂಗಂ ಬಂಗ್ಸಾನ್ ದಕು ಎರ್ ಬಂಗ್ಸಾನ್ ದಕು ಅಲ್ಲೇ ಕುಯಿಲಿಗನು ಅಲ್ಲೇನ್ ಅಗಲಂ ಬೇಸನ ಐಸಾ ಯಾವಾ ಮರಂಜಿ ಕರಾಲೇ ಕಾನ್ ಅಮ್ಮಂಗ್ ಅಜುಗದೇನ್ ಮೊಬೈಲ್ ನೀತಿ ನಕಲಮ ಜಿ ಗಜೆ ಜಿ ಅಲ್ಲ ಮೊಬೈಲ್ ಗಜಂಗ್ ಲಗಿದ್ಲೇ ಲಗಿದ್ಲೇನ್ ಜಿ ಸಿಜನ್ ಜಲ್ಲ ಮೊನ್ನಲಬಿ ವಿಂಡೋ ನಮಿ ಮೊಬೈಲ್ ಅಂಬಾತಿ ಗನಲಮ ಡೇಲಿ ಓಕೆ ಮೊಬೈಲ್ ಅಂಬಾತಿ ಜಂಗ್ಲೇನ್ ರಪ್ತತಿ ಜಿ ಸನ್ನ ಸಿಜನ್ ಜಿ ಮೊಬೈಲ್ ಅಂಬಾತಿ ಕಾಜ ಸಿನಮ್ಮಂಗ್ ಇಲ್ಲಗೆ ಇಲ್ಲೇ ಉದೇ ನಂಗ್ ಅಡಿಂಗ್ ತುಪ್ಸ ಜಿ ಎ ಬಿ ಸಿ ಡಿ ನಗು ಇಲ್ಲೇ ಜನಂಗ್ ಡೇನ್ ಮೊಬೈಲ್ ಅಂಬಲಂಗ್ ಅನಸರಂಗ್ ಜಂಗ್ತಿ ಜಿ ವಿಂಡೋ ಅಡಿಂಗ್ ತುಪ್ಸ ಯಾತಿ ಕುನಿ ಅತಿ ಕೋ ಡೇನ್ ಡೇಲೇ ಜನಂಗ್ ಡೇನ್ ಕುನಿ ಸತ್ತ ಯಂಗ್ಲ ತಪ್ಸಿನ ಅಪ್ಸಿಲ್ಲೇ ಅವು ಅಭ್ಯಾಸ ಅಮ್ಮ ಬಿನಾಸನ ಅಬ್ಬ ತಿಂದ ಅಬ್ಲ ಯಂಗ್ ಬೇಸನಾಯ್ ಸರ್ ವಿಂಡೋ ಒಯ್ಯಂಗ್ ಅಂತ ಅಪ್ಸಿ ಕುನಿ ಜನಂ ಬಾತಿ ಬಿಗಡ ಸತ್ತ ಅಬು ಕಾನೆ ತಿಂದೆ ಕುನಿ ಜನಂ ಸರಿ ತಬನ್ ತಪ್ಲಲ್ಲ ಖಾತಾ ಪೇನಂ ಬಾತಿ ಅಭ್ಯಾಸ ಅಮ್ಮ ಬಿನಾಸನ ಅಭಿಷ್ಕಾರ ಸನ್ಸನಾಯ್ ಸರ್
1: ಅಲ್ಲೆ ಆಜ್ಞಾ ನಮ್ ಚುಟ್ಟಿ ಲಂಗ್ ತೋ ಇಚ್ಚಿನ ಜಿಪ್ಸಿ ಅಂಜಿ ಅಲ್ಲೆ ಇಲ್ಲಿನ ಅಂಜಿ ಬೋಗಾದೇನ್ ಅಲ್ಲೇನ್ ಅಗಾಂತ ಬರಿ ಅಂಜಿ ತು ಯಂಗ್ಲಿ ಡೇ ಇರ್ತಾ ಜಿಸ್ಕೋನ ಸರ್ ಬಿಂದು ಅಲ್ಲೆ ಸಿಂಗನ ಆಭಾರ ಜನ ಯಂಗ್ ಬಿನ್ ಐತಿ ಸ್ಲೋ ಸಿಂಜಿ ಜನ ಕಿ ಒಂಗರ್ ಸಿಂಗ್ ಜನ ಸಿಂಗನ ಆಭಾರ ಯಂಗ್ ಬಿನ್ ಐತಿ ನಾ ಅಗಾಂತ ಬರಿ ಕೂಯಿ ಸಾಬ್ರ ಅಲ್ಲೇನ್ ದಾಯ್ತು ಗಿಜ್ ಬಿನ್ ಐತಿ ಹಿಂಗ ತಾತೆ ಅಲ್ಲೇನ್ ಸೊಯ್ ವಾಂಗ ಯಂಗ್ ಮರಿಂಜ ಆಡೋ ಸೊಯ್ ಬಲೆ ಐತಿ ಕಾಂತ ಸಿಕ್ಕಿಯಾ ಇತ್ಯಾಜಿ
0: ಆಜ್ಞಾ ಅಲ್ಲೇನ್ ಹಂಗಂತಿ ಆನ್ಲೈನ್ ಜಿ ಇರ್ತಾಜಿ ತಮ್ಯಮನ್ ಬಾತೇನ್ ಅಸೂಯಮನ್ ಬಾತಿನ್ ಅಲ್ಲೇನ್ ನಿತ್ಯ ದಿನ ಪರ್ಯಂತ ಅಗಿಲ್ಲವೇ ಆಯ್ ಜಿ ಸ್ಕೂಲ್ ಅಡಿಂಗಯ್ಯಮ್ ಅಡಿಗಂಗ್ ಐದು ಬಿಂಡೋ ಅಲ್ಲೇನ್ ಹಂಗಂತಿ ತಿನ್ನಾಜಿ ಆನ್ಲೈನ್ ಜಾಡೋ ಕರನ ತಮ್ಯಂ ಬೇಜಿ ತರಮಿಯಮನ್ ತಮ್ಯಂ ತಬಿ ಬಿಂಡೋ ತಮ್ಯಂ ಲಂಗನ್ ಜನಂಗ್ದೇನ್ ಬಾಗು ಪ್ರಕಾರ ವನ ಅನಂಗ್ ತಮ್ಯಂ ಬೇಂದೈತಿ ವನ ಅನಂಗ್ ಯಂಗ್ ಯಂಗ್ ಬೇಂದೈತಿ ಕುಂಜನಂಗ್ದೇನ್ ಪ್ರಯೋಗನ್ ಅತಂ ಬೇಸನ್ ಐಸಾಯ್ ಸತ್ತನ್ ತಮ್ಯಮನ್ ತಮ್ಯಂ ಲೇ ಅದೊಂಗ ಜಿತಿ ಜ ಬಾರ ಜ ಬೈಂಡ್ ಬೇಂದೆ ಕಲ್ಕಲ್ ಅಂತಿನ ಸಂಗ್ ಗೊರ್ಜಾಗ ನಂಗಂತ ಇರ್ತಾಜಿ ಬಾರನ ಅನ್ನಂಗ್ ಬಾರ ಬೈಂಬೆ ಅಂಜಿಡೈತಿ ಹಸರಂಗ್ ಅರುಬು

0: ಹೇಳಿ.
1: ಏಕ್ ವಿಲಕ್ಷಣ ಗಾಯಕ.
2: ಅರೆ ಓರೆ
1: ಸಂಗೀತ ಕೆ ಸಾಧಕ.
2: ಓರೆ ಪಥಿಕುವಾ ಮತ್ ಜೈಯೋ ಬೃಂದಾವನ.
1: ಉನ್ಕೆ ಸುರೋ ಮೇ ಭಕ್ತಿ ಕಿ ನಿರ್ಮಲತಾ ಹೈ, ಸಂಗೀತ ಕಿ ಗಹರಾಯಿ ಹೈ,